ಪಕ್ಷೇಶು ದ್ವಿಪಕ್ಷೀಯ ವ್ಯಾಪಾರಂ ದ್ವಿಗುಣೀಕರ್ತುಂ ಮಹತ್ವಾಕಾಂಕ್ಷಿಣಂ ಲಕ್ಷ್ಯಂ ನಿರ್ಧಾರಿತವಂತೌ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯಃ ಅದ್ಯಾರಭ್ಯ ನವದೆಹಲ್ಯಾಂ ಬ್ರಿಕ್ಸ್ ಮುಖ್ಯ ನ್ಯಾಯಾಧೀಶ ಮಂಚಸ್ಯ ಆತಿಥ್ಯಂ ಕರಿಷ್ಯತಿ. ಅಸ್ಮಿನ್ ಮಂಚೇ ಬ್ರಿಕ್ಸ್ ಸದಸ್ಯ ದೇಶಾನಾಂ ಸಹಭಾಗಿ ದೇಶಾನಾಂ ಚ ಮುಖ್ಯ ನ್ಯಾಯಾಧೀಶಾಃ ಸರ್ವೋಚ್ಚ ನ್ಯಾಯಾಲಯಾನಾಂ ಅಧ್ಯಕ್ಷಾಃ ತಥಾ ವರಿಷ್ಠಾಃ ನ್ಯಾಯಿಕ ನೇತಾರಶ್ಚಾಪಿ ಸಮ್ಮಿಲಿತಾಃ ಭವಿಷ್ಯಂತಿ. ಅಯಂ ಮಂಚಃ ಸಹಭಾಗಿ ನ್ಯಾಯಾಧೀಶಾನಾಂ ಮಧ್ಯೆ ಸಂವಾದಾಯ ಅಥ ನ್ಯಾಯ ವಿತರಣ ಅಂತಾರಾಷ್ಟ್ರೀಯ ವಿವಾದ ಸಮಾಧಾನ ಪ್ರೌದ್ಯೋಗಿಕೀ ಸತತ ವಿಕಾಸ ಚೇತ್ಯೇತೇಷಾಂ ಸಂಬದ್ಧಾನಾಂ